ಓಂ ಶ್ರೀ ಸಾಯಿ ಆರ್ತತ್ರಾಣ ಪರಾಯಣಾಯ ನಮಃ. ಓಂ ಶ್ರೀ ಸಾಯಿ ಅನಾಥನಾಥಾಯ ನಮಃ. ಓಂ ಶ್ರೀ ಸಾಯಿ ಅಸಹಾಯ ಸಹಾಯ

ಬುರಮೀ ತೆಗ ಜಟಾ ಜೂಟ ಮುನು ಚಿರ ಮುನ ಮೆರೆಯಗ ಮಾರದುಡು ತಂಬುರಮೀತ ಜಟಾ ಜೂಟ ಮುನು ಚಿರ ಮುನ ಮೆರೆಯಗ ಮಾರದುಡು ತಂಬುರಮೀತ ಜಟಾ ಜೂಟ ಮುನು ಚಿರ ಮುನ ಮೆರೆಯ ತ್ರಿಶೂಲಂಬುದಾತಿ ಪುತುಹರುಡು ತದಿಂ ತದಿಂ ತದಿಂ ತದಿತ ಕಯನುತು ತ್ರಿಶೂಲಂಬುದಾತಿ ಪುತುಹರುಡು ತದಿಂ ತದಿಂ ತದಿಂ ತದಿತ

0: ಹರಿ ಮಾಧವ ಗಿರಿಧಾರಿ
1: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
0: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ

0: ಜಲ ಮನೋರಥಮ ಬಂದಲೇ ವಾಡುತ ಮಯಾಳಿಗೆ ತಗೋ ಮಾಡಲಾಡು ಪರಮಭಕ್ತು ಭಕ್ತರು ದುರ್ಣಭಾರ ವಾರುಂಡ ಜನ್ಮ ಮರಗುಡೆ ಕಲಿಬಾಗಲು ತೀರ್ಚು ಮಾಯನೇ ಉದಂಬು ಜಮುಂಡಮಯಾಳಿ ತಗೋ ಮಾಡಲಾಡಳು ಹರೇ ಸಾಯಿ ದೇವ ಪತ್ತಿ ಬಾಡಬೇಡ ರಾಜ ದುರಗ ರಾಜ ರಾಜಾಪಿ ತನ್ನ ಸರಸಿ ಬೇಡಿಕೊಂಡ ನನ್ನು ದಾಪ ಪ್ರೋಭು ಬಬದಮಯಾಳಿಗೆ ತಗೋ ಮಾಡಲಾಡು ಶ್ರೀ ವೆಂಕಟೇಶ ಸುಪ್ರಕಾಶ ಸರ್ವೋನ್ನತ ಸಜ್ಜನ ಮಾನಸನಕೇತನ ಕನಕಾಂಬರ ತರಳದ ಬಕುಟ ಕುಂದರ ಹರಾಜಿದಮನೇ ಜನುಜುಳೇ ಪೊಗಡ ಗಾದರಾಲು ಕೇಜುಟು ಮಾನ ಮಿನಿಟು ಬೈನ ರಾಮಚಂದ್ರು ಸಮಯಾಳಿಗೆ ತಗೋ ಮಾಡಲಾಡು
1: ಬಾಕೆ ಗುರು ಬಾಕೆ ಗುರು ಬಾಕೆ ಗುರು ಜೀ ಬೋಲೋ ಬಾಕೆ ಗುರು ಬಾಕೆ ಗುರು ಬಾಕೆ ಗುರು ಬಾಕೆ ಗುರು ಬಾಕೆ ಗುರು ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ನಿತ್ಯ ನಿತ್ಯ ಜಪಿಯೇ ತೇರೆ ನಾಮ ಜೀ ಬೋಲೋ ನಿತ್ಯ ನಿತ್ಯ ಜಪಿಯೇ ಬೋಲೋ ನಿತ್ಯ ನಿತ್ಯ ಜಪ

0: ಹರಿ ಮಾಧವ ಗಿರಿಧಾರಿ
1: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
0: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ

ಎಂದುನ ಪರಿಮಳವೇ ವಿಧಾನ ಕಲದೋ ಅಟುಲನೆದ್ದೇ ಉಂಡು ಕಲಡು ನೀಲೋ ಪೂವುಲಂದುನ ಪರಿಮಳಮೇ ವಿಧಾನ ಕಲದು ಅತುಲನೆದ್ದೇ ಉಂಡು ಕಲಡು ನೀಲೋ ಮೆದಡು ಚಡಿಪೋಯಿ ಕಸ್ತೂರಿ ಮೃಗಮು ಏಲ ವೆತುಕುದು ದೇವು ನೀ ಎಲ್ಲ ಎಡಲ

0: Swami, before your infinite love, everything fades away. To describe this infinite love, I put forth a poem as a humble offering to your divine lotus feet. Days passed, seasons rolled, body aged, life wrinkled. Thousands came, thousands left in this human race, but found none of your match and divine grace. I experienced your love in the form of my parents, but their sudden departure shattered my being. Lost in an abysmal darkness and pain, I experienced your grace in my presence. In the darkest hour, you sent me your light. I became your student to my utter delight. Started all over the search and found you right inside. With practice, I found you in all parts of light. Seeking your blessings, I pray every day. Keeping you in heart, I tread all through the way. Loving the memories cherished, realizing the end of my stay. Wishing to relish it once again before I go away. Tears trickle down as I stand and say, I thank you, Swami, for loving me in an unfathomable way.
1: Swami, na Nilagiri Mavattadagada Muttinadum Battinda Bandade Swami, na Baduvirina Sendama Swami, ni Baduvir Mela Yesaga Gava Bittendu Yengella Ardiya Swami, Baduvir Egu Illi Bandaliyu, ni Gava Vada Gopala Matu Gopiyar Endu Kottira Swami, a Gavaga Idu Iduvu Illa Swami. Swami, ಈಗ ನಿನ್ನ ಮುಂದ ನಿದ್ದು ಬಾಸಾಡಿ ನಿದ್ದೆಯಿಂದಲೇ ಅದಕ್ಕೂ ಮುಖ್ಯ ಕಾರಣ ಏನ ಅಮ್ಮ ಅಪ್ಪ ಮತ್ತು ಕುಟುಂಬ ವಿಭವಕ್ಕೆ ಆಶೀರ್ವಾದ ಮಟ್ಟುತ್ತ ಸ್ವಾಮಿ. ಅವಕ್ಕೆ ಆಶೀರ್ವಾದ ಇಲ್ಲದಲೇ ಇದು ಸಾಧ್ಯವೇ ಇಲ್ಲ ಸ್ವಾಮಿ. ಸ್ವಾಮಿ, ನಾ ಕುನ್ನ ವಯಸ್ಸಿಂದ ನೀ ಪರಿಪೂರ್ಣ ಅವತಾರ ಅಂದ ಅರ್ಧ ಸ್ವಾಮಿ. ಅದಕ್ಕೆ ಕಾರಣ ಏನ ಅಮ್ಮ ಅಪ್ಪ ಮಟ್ಟುತ್ತ ಸ್ವಾಮಿ. ಏಕಂದ್ರೆ ಅವಕ್ಕೆ ತ ಕುನ್ನ ವಯಸ್ಸಿಂದ ಏನೋ ಬಾಲ್ಯ ಕ್ಲಾಸ್ ಸೇತಿ ನಿನ್ನ ಪತಿ ಎಲ್ಲ ಏಯ್ತಂದ್ರು ಸ್ವಾಮಿ. ಮೇಲೂ ಅವಕ್ಕವೇ ಗುರುವ ಇದ್ದು ಏಯ್ತಂದ್ರು ಸ್ವಾಮಿ. ಅವಕ್ಕೆ ಎಂದೆಂದು ನಾ ಕಡಿಮೆ ಪಟ್ಟಿದೆ ಸ್ವಾಮಿ. ನಾ ಕುನ್ನ ವಯಸ್ಸಿಂದ ನೀ ಪರಿಪೂರ್ಣ ಅವತಾರ ಅಂದ ಅರ್ಧದಲ್ಲಿಯೂ ನಿನ್ನ ಕಾಲೇಜ್ ಕತ್ತನೆಯಿಂದ ನಾ ಒಂದು ದಿನ ಸೇತಿ ನೆಂಚಲ ಸ್ವಾಮಿ. ಆದ್ರೆ ಈಗ ಕಾಲೇಜ್ ಕತ್ತು 3 ವರ್ಷ ಬಿರುಕಿದೆ ಅಂದಲೇ ಅದಕ್ಕೆ ಮುಖ್ಯ ಕಾರಣ ಹೆಂಗ ನಿನ್ನ ಮೇಲೆ ಬೀತಿಯೋ ಭಕ್ತಿಯು, ನೀ ಹೆಂಗ ಮೇಲೆ ಬೀತಿಯ ಗವ ಮಟ್ಟುತ್ತ ಸ್ವಾಮಿ. ಕಾರಣ ನಿನ್ನ ಕಾಲೇಜ್ ಕತ್ತಿಯಿಂದ ಅರ್ಥ ಉನ್ಮೆಯಾನ ಅನ್ಬು ಏನ ಅಂದ ಅರ್ಧ ಸ್ವಾಮಿ. ಆ ಉನ್ಮೆಯಾನ ಅನ್ಬ ಏನ ಅಮ್ಮ ಅಪ್ಪ ಮತ್ತು ಕುಟುಂಬ ಮೂಲವ ನಾ ಪೆಟ್ಟದೆ ಸ್ವಾಮಿ. ಸ್ವಾಮಿ, ಕಡೆಯಸೆ ಒಂದೇ ಒಂದು ಮಟ್ಟು ಕೇತನೆ ಸ್ವಾಮಿ. ಈ ಉಲಗಿ ಭಾವಕ್ಕೆ ಎಲ್ಲವ ಸಂತೋಷವ ಬೀತು ನಿನ್ನ ತುನೆ ಎಂದೋ ಕೊಟ್ಟು ಕಾಪಾತ್ ಸ್ವಾಮಿ.